ವಕ್ಕಾ ಹೆಚ್ಚು ಮಾಚ್ ದುಂಗ ಜೊಯ್ಯ ಕಪ್ ನಾನು ವಂದ ಹೆಚ್ಚು ಮಾಚ್ ವಕ್ಕಂಗಾಲ್ಯ ಒತ್ತಂಗಾಲ್ಯ ಕುಕುಯೋರ ಕುಕುಯೋರ ಡೋನ ಗ್ಯಾಲರ ಬೆಕ ಗ್ಯಾಲ್ಯ ಗಂಗ ಮಾ ವಕ್ಕಂಗಾವು ಒತ್ತಂಗಾವು ಉತ್ತ ದುಂಗ ಜಯ ಕಪ್ನ ವಂದ ಗ್ಯಾಲ್ಯಗಾರ ಉತ್ತ ದುಂಗ ಜಯ ಕಪ್ನ ವಂದ ಗ್ಯಾಲ್ಯಗಾರ.